ವಾಸ ಒತ್ತೇ ಒಂದೆ. ಅತೃಪ್ತ ವಾಸನ ಕ್ರೋದ ಬಣದಿಗೆ, ಅತೃಪ್ತ ವಾಸನ ಗಿಲೆ ಬಣದಿಗೆ, ಅತೃಪ್ತ ವಾಸನ ಶಿಕವೆ ಬಣದಿಗೆ, ಅತೃಪ್ತ ವಾಸನ ಅಸಂತುಷ್ಟಿನು ಜನ್ಮ ದೇಂದಿಗೆ, ಅವರ ಸಬ್ ಕುಚ್ ಫಿರ್ ಕ್ರೋಧನು ಬರ್ಬಾ ಕರ್ದ. ಏ ಕ್ರೋಧ ತೇರಾ ವಾಸ ಹೈ ವಿಷಯ ಜೀವಾ ದೇ ಅಂದರ್. ನರ್ತಂಕರೋತ್ ಜಥಾ ಮರ್ಕಟೆ. ತೂ ಜಿಸ್ ದೇ ಅಂದರ್ ವಾಸ ಕರ್ದ ಉಸ್ನು ಇಸ್ ತರ ನಚಾಂದ ಜಿವೇ ಮದಾರಿ ಬಂದರ್ ನು ನಚಾಂದ. ಏ ಕ್ರೋಧ ತೂ ಬಂದರ್ ದೀ ತರ ಉಸ್ ಮನುಖ ನು ನಚಾಂದ ಜಿಸ್ ದೇ ಅಂದರ್ ತೂ ಪ್ರವೇಶ ಕರ್ ಜಾಂದ. ಅನೇಕ ಸಾಸಂ